0: ಅಂತರ ಲೇಖಲೇ
1: ಮಹಲಾ ಪಹಿಲಾ ಪಡ ಪಡ ಗಡಿ ಲದಿಯ ಪಡ ಪಡ ಪರಿಯ ಸಾಥ ಪಡ ಪಡ ಬೇಡಿ ಪಾಯೆ ಪಡ ಪಡ ಗಡಿಯ ಖಾ ಪರಿಯ ಹೇ ಜೇತೆ ಬರ್ಸ್ ಬರ್ಸ್ ಪರಿಯ ಜೇತೆ ಮಾಸ್ ಪರಿಯ